ಭವ ಸಮುದ್ರ ಸುಖ ಜನಾವ ಏಕ ರಾಮನ ಭವ ಸಮುದ್ರ ಸುಖ ಜನಾವ ಏಕ ರಾಮನ ರಾಮ ರಾಮ ರಾಮ ರಾಮ ರಾಮ ರಾಮ ರಾಮ ಶ್ರೀರಾಮ

0: ಬಾರಿ ಕಡಲಿ ಕುಳಿತೊಳು ಮುತ್ತಡಿತೇನೆ ಕೈ ನಡುವ ವಿಡುವಾಯೋ. ಸಮುದ್ರಂ ಲೋಪಲ ನೀನು ಎಂತೋ ಮುನಿಗಿ ಅಟ್ಟಡುಗುನಕ್ಕೆ ಪೋಯಿ ಈ ಮುಚ್ಚಮನೆಯಟ್ಟು ದಾನ ತೀರ್ಚುಕುನ್ನಾನು ಸ್ವಾಮಿ.
1: ಸ್ವಾಮಿ, ಐ ಬ್ರಾಟ್ ದಿಸ್ ಪರ್ಲ್ ಗೆಟಿಂಗ್ ಇನ್ ಟು ದ ಬಾಟಮ್ ದ ಡೆಪ್ತ್ ಆಫ್ ದಿ ಓಷನ್.
0: ಇದೇ ನಾ ಮುಚ್ಚಮನೆಯಟ್ಟು ಜೀವಿತಮು.
1: ದಿಸ್ ಲೈಫ್
0: ದೀನಿ ನಾ ಚೈ ನುಂಚಿ ತಿರುಗಿ ಜಾರಿ ಈ ಯೊಕ್ಕ ಸಮುದ್ರಂಲೋ ಪಡಿಪೋಕುಂಡಾ ಚೂಚುಕೋ.
1: ಐ ಡೋಂಟ್ ಹ್ಯಾವ್ ಇಟ್ ಟು ಡ್ರಾಪ್ ಡೌನ್.
0: ಅದು ಪಡಿಪೋಯನಾ ಗತಿಯಲ್ಲೇ ಗಿರಿಧಾರಿ, ಈಗ ನಾಕು ಗತಿಯಲ್ಲಿ ಅದು ಗಿರಿಧಾರಿ.
1: ವೆನ್ ಒನ್ಸ್ ದಿಸ್ ಪ್ರೆಷಸ್ ಪರ್ಲ್ ಆಫ್ ಲೈಫ್ ಇಸ್ ಡ್ರಾಪ್ಡ್, ವೆಲ್ ಐ ಹ್ಯಾವ್ ನೋ ಅದರ್ ಥಿಂಗ್ ಟು ಲುಕ್ ಅಟ್.
0: ಕನಕ ಮನಂ ತೆಚ್ಚುಕುನ್ನಾಂ ಈ ಮಾನವತ್ವ ಅನ್ನೇಟುವಂಟಿ ಜೀವಿತಾನ್ನಿ.
1: ವಿ ಹ್ಯಾವ್ ಬ್ರಾಟ್ ದಿಸ್ ಹ್ಯೂಮನ್ ಲೈಫ್,
0: ಎನ್ನಿ ಜನ್ಮಲ ಫಲಂ ಅನ್ನೇಟುವಂಟಿ ದಾನ್ನು ಅಂದಿಚ್ಚಿ ಈ ಯೊಕ್ಕ ಜೀವಿತಮ ನಿಜಾನ್ನಿ ಕೊನುಕ್ಕುನ್ನಾಂ.
1: ಇಟ್ ಈಸ್ ದ ಮೆರಿಟ್ ಆಫ್ ಸೆವರಲ್ ಪಾಸ್ಟ್ ಲೈವ್ಸ್.
0: ಈ ಮಾನವತ್ವಾನ್ನಿ ಮನ ಪೆಡಮಾರ್ಗಂ ಪಟ್ಟುಕುಂಡಾ ಚುಚ್ಚುಕೋವಾಲಿ.
1: ವಿ ಶುಡ್ ಸೀ ದಟ್ ಇಟ್ ನೆವರ್ ಗೋ ರಾಂಗ್.
0: ಮಾನವನಿಗಾನೇ ಸಾವಾಲಿ.
1: Human being should die as a human.
0: ಪಶುಗಳ ಚಾಕೂರ್ದು.
1: He should not die as an animal.
0: ಅದಿಯೇ ಮನಂ ತೆಸ್ಕೋಸಿ. ಮಾನವನು ದೇವುಡು ಕಾಣಕ್ಕರಲೇದು.
1: Human being need not be divine.
0: ಮಾನವನು ಮಾನವನಿಗಾ ಬೆತ್ತಕ್ಕೆ ಸಾಲು.
1: It is enough if we lead the life of a human being.
0: ಇದಿಯೇ ಮೊಟ್ಟ ಮೊಟ್ಟ ವಿದ್ಯಾರ್ಥಿ ನಾಡು ನೇರ್ಚುಕೋವಲ್ಸಿನ.
1: ದಿಸ್ ದ ಫಸ್ಟ್ ಲೆಸನ್ ದ ಸ್ಟೂಡೆಂಟ್.
0: ಬಯಟ ಪ್ರಪಂಚಮಂತಾ ಕೂಡ ಅನೇಕ ರಕಮಲೈನಟುವಂಟಿ ರೀತಿಗಾ ಪ್ರವರ್ತಿಸ್ತೂ ಉಂಟುಂಡಾಲಿ.
1: ಇನ್ ದ ಔಟರ್ ವರ್ಲ್ಡ್ ಯು ಫೈಂಡ್ ವೇರಿಯಸ್ ಟೆಂಡೆನ್ಸೀಸ್ ಅಂಡ್ ಟೆಂಪರಮೆಂಟ್.
0: ಕನಕ ವಾರಿ ಯೊಕ್ಕ ಮಂಚಿ ಚೆಡ್ಡಲು ಮನಂ ಏಮಾತ್ರ ವಿಚಾರಿಸನಕ್ಕರ್ಲೇದು.
1: ಡೋಂಟ್ ಬಿ ಬಾದರ್ಡ್ ಅಬೌಟ್ ದೇರ್.
0: ಮನ ಮಂಚಿನ ಮನಂ ಚುಚ್ಚುಕೋವಾಲಿ.
1: ಲೆಟ್ ಅಸ್ ಫಾಸ್ಟ್ ಟೇಕ್ ಕೇರ್ ಆಫ್ ಅವರ್ ಗುಡ್ನೆಸ್.
0: ಕನಕ ನೀಲೋ ಏ ಚಿನ್ನ ತಪ್ಪು ವಚ್ಚಿನಪ್ಪಟಿಕಿ ಅದು ಪೆದ್ದದಿಗಾ ಭಾವಿಸ್ಕೋ.
1: ಈವನ್ ಇಫ್ ದೇರ್ ಸ್ಲೈಟೆಸ್ಟ್ ದ ಮಿಸ್ಟೇಕ್, ಕನ್ಸಿಡರ್ ಇಟ್ ವೆರಿ ಬಿಗ್.
0: ಅಂತೇಕಾನಿ ಪರಲೋ ಉನ್ನಟುವಂಟಿ ಚಿನ್ನ ದೋಷಾನ್ನಿ ಪೆದ್ದದಿಗಾ ನೀವು ಪೆಂಚುಕೋವದ್ದು.
1: ಬಟ್ ಡೋಂಟ್ ಎಕ್ಸಾಜರೇಟ್ ಮಿಸ್ಟೇಕ್ ಆಫ್ ಅದರ್ಸ್.
0: ಕನುಕ ಮೊಟ್ಟ ಮೊಟ್ಟ ಮನಲೋ ಉನ್ನಟುವಂಟಿ ದೋಷಾಲನ್ನು ಮನಂ ನಿರ್ಮೂಲಂ ಗಾವಿಂಚುಕೋವಾಲಿ.
1: ಫಸ್ಟ್ ಸೀ ದಟ್ ಯು ವಿಲ್ ರಿಮೂವ್ ಯುವರ್ ಮಿಸ್ಟೇಕ್. ಗುಣಾನ್ನಿ
0: ಪೆಂಪೊಂದಿಚುಕೋವಾಲಿ.
1: ಡೆವಲಪ್ ಯುವರ್ ಕ್ಯಾರೆಕ್ಟರ್.
0: ಅಪ್ಪಡೇ ಮಾನವತ್ವ ಅನ್ನೇಟುವಂಟಿ ದಾನ್ನಿ ವಿಕಸಿಂಪಜೇಸುಕುನ್ನ ವಾರಮವುತಾವು.
1: ದೆನ್ ಓನ್ಲಿ ಹ್ಯೂಮನ್ ಕ್ವಾಲಿಟಿ ವಿಲ್ ಬ್ಲಾಸಮ್ ಇನ್ ಫುಲ್.
0: ಮಧುರ ಮಧುರ ಮುರಳಿ ಘನಶ್ಯಾಮ, ಮಧುರ ಮಧುರ.